1983 ಯಾಸಲಿ ಸಲಹುದು ಮೋಟಾರ್ ವಾಹನ ಯುಗ ನಿರ್ಮಾಣ ಕರಣರೆ ಅಮೆರಿಕನ್ ಸಂಶೋಧನ ಹೆನ್ರಿ ಫೋರ್ಡ್ ಯಾಂಚಿ ಆಜ ಜಯಂತಿ. ತ್ಯಾಂಚ ಜನ್ಮ 1863 ಯಾಸಲಿ ಸಲಹುದ ಅಮೆರಿಕಾ ಯಾ ಠಿಕಾಣಿ.